ಸೈಸಪ್ಪ ಸಿಗಿ ಅನಿಸುಬ ಕುದೋಲ್ದ ಲೊಕುಚರಿ ರಾಧಾರಾಣಿ ಫಿಲ್ಮ್ ಸಿದಗಿ ನರೇಂದ್ರ ಚಿಂಗಾಂಗ್ಬಮ್ನ ಸೈರೆಂಬ ಅಮದಿ ಜಾಂಗಮ್ ಕಾಮಿ ಅಮಸುಂಗ್ ನರೇಂದ್ರ ಚಿಂಗಾಂಗ್ಬಮ್ನ ಸೈರಾಂಗ್ಬಾ

ಖದಲ್ ಯಾನಿ ಸುಬದ ಮುಕ್ತ ಮಿನಸಿ ಚಟ್ಲೇದೋ ಐದಿ ಫಾರ್ಮಸಿದಗಿ ಸಗೋಲ್ಸೆಮ್ ತಿಜೇಂದ್ರಗಿ ಖೊಂಜಲ್ದ ಸುನಿಲ್ ಕುಮಾರ್ ನೌರಿಮ್ನ ಸೈರಿಂಗ್ಬ ಸಗೋಲ್ಸೆಮ್ ತಿಜೇಂದ್ರ ಮಸಾಮಕ್ನ ಸೈರಾಂಗ್ ಬೈಸೈ.

0: ꯀꯟꯅ ꯍꯣꯠꯅꯔꯝꯃꯤ, ꯑꯗꯨꯕꯨ ꯇꯨꯔꯛꯄꯗꯗꯤ ꯃꯔꯤꯡꯊꯩꯅ ꯃꯊꯛ ꯊꯪꯗꯨꯅ ꯂꯩꯔꯝꯃꯤ, ꯃꯗꯨꯗꯁꯨ ꯀꯞꯄꯪ ꯃꯥꯏꯊꯤꯔꯦ꯫ ꯃꯍꯥꯛ ꯄꯦꯟꯗꯕ ꯁꯥꯎꯅꯤꯡꯕꯅ ꯃꯁꯥꯗꯨ ꯂꯩꯇꯥꯔꯝꯗꯦ, ꯑꯃꯨꯛꯀ ꯍꯟꯅ ꯁꯥꯟꯅꯅꯕ ꯍꯥꯏꯔꯝꯃꯤ꯫ ꯍꯟꯗꯛꯇꯤ ꯌꯦꯡꯂꯤꯕ ꯃꯤꯌꯥꯝꯅ ꯌꯥꯗꯔꯦ, ꯁꯥꯟꯅꯕꯗꯤ ꯑꯅꯤꯔꯛꯇꯪ ꯁꯥꯟꯅꯒꯗꯕꯅꯤ, ꯑꯍꯨꯝꯂꯛ ꯁꯥꯟꯅꯔꯦ, ꯃꯗꯨꯁꯨ ꯂꯣꯏꯅ ꯃꯔꯤꯡꯊꯩꯅ ꯉꯝꯂꯦ, ꯑꯗꯨꯅ ꯃꯔꯤꯡꯊꯩꯅ ꯃꯥꯏ ꯄꯥꯛꯂꯦ ꯍꯥꯏꯗꯨꯅ ꯂꯥꯎꯊꯣꯛꯈꯤꯔꯝꯃꯤ꯫ ꯀꯞꯄꯪꯗꯨ ꯍꯦꯟꯅ ꯁꯥꯎꯅꯤꯡꯂꯦ, ꯃꯨꯛꯅꯥꯗ ꯃꯥꯏꯊꯤꯔꯕꯁꯨ ꯀꯔꯤꯒꯨꯝꯕ ꯑꯃꯗ ꯃꯥꯏꯊꯤꯕ ꯄꯤꯒꯦ ꯈꯟꯗꯨꯅ ꯇꯥ ꯍꯨꯅꯁꯤ ꯍꯥꯏꯅ ꯁꯤꯡꯅꯔꯝꯃꯤ꯫ ꯃꯁꯤꯗꯤ ꯁꯤꯕ ꯆꯪꯕꯒꯤ ꯋꯥꯐꯝ ꯂꯥꯛꯂꯦ, ꯑꯗꯨꯅ ꯃꯔꯤꯡꯊꯩꯅ ꯍꯥꯏꯔꯝꯃꯤ,
1: ꯀꯞꯄꯪ, ꯇꯥ ꯂꯪꯅꯁꯤ ꯍꯥꯏꯔꯕꯗꯤ ꯅꯪꯅ ꯊꯨꯡꯂꯤꯕ ꯌꯨꯝꯕꯨ ꯑꯗꯨ ꯀꯧꯔꯛꯎ, ꯅꯪꯒꯤ ꯈꯨꯜꯒꯤ ꯃꯤ ꯃꯌꯥꯝ ꯀꯧꯔꯛꯎ, ꯑꯩꯁꯨ ꯑꯩꯒꯤ ꯈꯨꯜꯒꯤ ꯀꯨꯝꯍꯩ ꯌꯦꯡꯕ ꯂꯥꯛꯂꯤꯕ ꯃꯤꯌꯥꯝ ꯀꯧꯒꯦ, ꯊꯨꯡꯂꯤꯕ ꯌꯨꯝꯕꯨꯁꯨ ꯀꯧꯒꯦ, ꯃꯈꯣꯏꯅ ꯁꯈꯤ ꯑꯣꯏꯍꯟꯁꯤ, ꯏꯔꯣꯏ ꯃꯆꯤ ꯀꯥꯞ ꯑꯅꯤ ꯑꯅꯤ ꯁꯥꯡꯕ ꯑꯃꯃꯝ ꯊꯥꯅꯁꯤ, ꯅꯪꯁꯨ ꯈꯨꯂꯥ ꯂꯛꯄꯅꯤ, ꯑꯩꯁꯨ ꯈꯨꯂꯥ ꯂꯛꯄꯅꯤ, ꯑꯩꯈꯣꯏ ꯑꯩꯈꯣꯏꯅ ꯊꯨꯡꯂꯤꯕ ꯌꯨꯝꯕꯨ ꯑꯗꯨꯅ ꯌꯥꯗ꯭ꯔꯕꯗꯤ ꯌꯥꯔꯣꯏ꯫
0: ꯑꯁꯤ ꯍꯥꯏꯔꯕꯗ ꯀꯞꯄꯪꯁꯨ ꯆꯨꯝꯃꯤ ꯈꯟꯗꯨꯅ ꯃꯥꯅ ꯍꯥꯏꯕꯗꯨ ꯌꯥꯔꯝꯃꯤ, ꯌꯨꯝꯕꯨꯁꯤꯡꯅꯁꯨ ꯌꯥꯔꯦ, ꯈꯨꯜ ꯑꯅꯤꯒꯤ ꯃꯤꯌꯥꯝ ꯊꯣꯛꯅꯗꯨꯅ ꯏꯔꯣꯏ ꯃꯆꯤ ꯀꯥꯞ ꯑꯅꯤ ꯑꯅꯤ ꯁꯥꯡꯕ ꯑꯃꯃꯝ ꯊꯥꯅꯗꯨꯅ ꯇꯥ ꯍꯨꯟꯕ ꯌꯥꯅꯔꯝꯃꯤ, ꯏꯔꯣꯏ ꯑꯅꯤꯃꯛ ꯑꯉꯝꯕꯅ ꯂꯧꯕ ꯍꯥꯏꯗꯨꯅ ꯌꯥꯅꯔꯝꯃꯤ꯫ ꯇꯥꯗꯤ ꯍꯥꯟꯅ ꯀꯅꯥꯅ ꯍꯨꯟꯒꯅꯤ ꯍꯥꯏꯕꯗ ꯀꯞꯄꯪꯅ ꯃꯥꯅ ꯍꯥꯟꯅ ꯍꯨꯟꯒꯅꯤ ꯍꯥꯏꯔꯝꯃꯤ, ꯃꯔꯤꯡꯊꯩꯅꯁꯨ ꯍꯔꯥꯎ ꯍꯔꯥꯎ ꯐꯔꯦ, ꯅꯪ ꯍꯥꯟꯅ ꯍꯨꯟꯖꯔꯣ ꯍꯥꯏꯔꯝꯃꯤ, ꯅꯥꯀꯜ ꯑꯃꯃꯝ ꯂꯦꯞꯅꯔꯦ, ꯃꯈꯨꯠꯇ ꯇꯥ ꯑꯃꯃꯝ ꯆꯥꯡꯕꯩ ꯑꯃꯃꯝ ꯄꯥꯏꯅꯔꯝꯃꯤ, ꯃꯔꯤꯡꯊꯩ ꯆꯨꯡ ꯃꯔꯨꯝꯗ ꯂꯩꯁꯤꯟꯗꯨꯅ ꯍꯨꯜꯂꯛꯀꯗꯧꯔꯤꯕ ꯇꯥ ꯑꯗꯨꯗ ꯃꯤꯠ ꯀꯨꯞꯇꯅ ꯌꯦꯡꯗꯨꯅ ꯂꯩꯈꯤꯔꯝꯃꯤ, ꯀꯞꯄꯪꯁꯨ ꯃꯈꯨꯠ ꯆꯨꯝꯗꯕ ꯅꯠꯇꯦ, ꯇꯥꯗꯨ ꯆꯨꯝꯅ ꯃꯔꯤꯡꯊꯩ ꯇꯝꯅ ꯌꯥꯡꯅ ꯂꯪꯁꯤꯜꯂꯛꯂꯝꯃꯤ, ꯆꯨꯡꯒꯤ ꯃꯌꯥꯏ ꯆꯥꯅ ꯇꯥꯗꯨ ꯐꯥꯎꯗꯨꯅ ꯆꯪꯂꯛꯂꯝꯃꯤ, ꯑꯗꯨꯕꯨ ꯃꯔꯤꯡꯊꯩꯅ ꯇꯥꯗꯨ ꯇꯥꯞ ꯐꯥꯈꯤꯔꯝꯃꯤ, ꯃꯁꯥꯗ ꯄꯥꯟꯗ꯭ꯔꯦ, ꯀꯞꯄꯪꯗꯨ ꯃꯥꯒꯤ ꯇꯥꯅ ꯄꯥꯟꯕ ꯉꯝꯗꯕꯗꯨꯗ ꯀꯤꯕꯅ ꯂꯣꯏꯔꯝꯃꯤ, ꯃꯍꯥꯛ ꯁꯤꯕ ꯇꯥꯔꯦ ꯈꯜꯂꯛꯂꯝꯃꯤ, ꯃꯔꯤꯡꯊꯩꯅ ꯍꯥꯏꯔꯛꯏ,
1: ꯀꯞꯄꯪ, ꯅꯪ ꯉꯁꯤꯗꯤ ꯅꯪꯒꯤ ꯈꯨꯜꯗ ꯑꯃꯨꯛ ꯍꯟꯕ ꯐꯪꯂꯔꯣꯏ, ꯑꯗꯨꯅ ꯅꯪꯒꯤ ꯈꯨꯜꯒꯤ ꯃꯤꯁꯤꯡꯗ ꯅꯪꯒꯤ ꯅꯆꯥꯅꯁꯨ ꯏꯃꯨꯡ ꯃꯅꯨꯡꯗ ꯍꯥꯏꯅꯤꯡꯕ ꯄꯨꯝꯕ ꯍꯥꯏꯖꯔꯣ, ꯉꯁꯤꯗꯤ ꯅꯪ ꯁꯣꯏꯗꯅ ꯑꯩꯒꯤ ꯇꯥꯅ ꯂꯦꯡꯗꯨꯅ ꯁꯤꯔꯒꯗꯕꯅꯤ꯫
0: ꯑꯁꯨꯝ ꯍꯥꯏꯔꯕꯗ ꯀꯞꯄꯪꯗꯨ ꯀꯤꯔꯦ, ꯃꯥꯒꯤ ꯇꯥ ꯍꯨꯟꯐꯝꯗ ꯂꯦꯞꯄꯨ ꯍꯥꯏꯕ ꯌꯥꯗꯔꯦ, ꯃꯔꯤꯡꯊꯩꯅ ꯑꯃꯨꯛ ꯍꯥꯏꯔꯛꯂꯝꯃꯤ,
1: ꯀꯞꯄꯪ, ꯅꯪ ꯂꯦꯞꯇꯕ ꯌꯥꯔꯣꯏꯅꯦ, ꯅꯪꯅ ꯍꯥꯟꯅ ꯇꯥ ꯍꯨꯟꯈ꯭ꯔꯕꯅꯤ, ꯇꯥ ꯁꯤꯡꯅꯕꯁꯨ ꯅꯪꯅ ꯍꯧꯕꯅꯤ, ꯅꯪꯅ ꯑꯗꯨꯝꯅ ꯇꯧꯔꯕꯗꯤ ꯅꯪꯒꯤ ꯈꯨꯜꯒ ꯑꯩꯒꯤ ꯈꯨꯜꯒ ꯃꯇꯝ ꯄꯨꯝꯕꯒꯤ ꯑꯣꯏꯅ ꯌꯦꯡꯊꯤꯅꯒꯅꯤ, ꯂꯥꯜ ꯇꯧꯅꯒꯅꯤ, ꯃꯤ ꯌꯥꯝꯅ ꯁꯤꯅꯒꯅꯤ, ꯑꯗꯨꯒꯤ ꯁꯔꯨꯛ ꯅꯪ ꯑꯩꯈꯛ ꯂꯥꯜ ꯇꯧꯅꯕꯅ ꯐꯩ, ꯑꯩ ꯇꯥ ꯍꯨꯜꯂꯒꯦ, ꯃꯐꯝꯗ ꯂꯦꯞꯄꯨ꯫
0: ꯑꯁꯤ ꯍꯥꯏꯕꯗ ꯀꯞꯄꯪꯗꯨ ꯀꯤꯗꯨꯅ ꯃꯐꯝꯗꯨ ꯊꯥꯗꯣꯛꯇꯨꯅ ꯆꯦꯟꯈꯤꯔꯝꯃꯤ, ꯃꯔꯤꯡꯊꯩꯗ ꯅꯠꯇꯅ ꯃꯥꯒꯤ ꯈꯨꯜꯒꯤ ꯃꯤ ꯄꯨꯝꯕꯗꯨ ꯁꯥꯎꯅꯔꯦ, ꯄꯥꯎꯌꯤꯒꯤ ꯌꯨꯝꯕꯨꯁꯤꯡ ꯑꯃꯗꯤ ꯈꯨꯜꯂꯥꯛꯄ ꯊꯣꯔꯛꯇꯨꯅ ꯃꯔꯤꯡꯊꯩꯗ ꯀꯞꯄꯪꯗꯤ ꯀꯤꯗꯨꯅ ꯆꯦꯜꯂꯕꯅꯤ, ꯅꯪꯅ ꯉꯝꯂꯕꯅꯤ, ꯏꯔꯣꯏꯗꯨ ꯅꯪ ꯂꯧꯔꯣ ꯍꯥꯏꯗꯨꯅ ꯄꯤꯔꯝꯃꯤ, ꯃꯈꯥ ꯇꯥꯕꯗꯤ ꯅꯪꯅ ꯑꯄꯥꯝꯕ ꯇꯧꯔꯣ ꯍꯥꯏꯔꯝꯃꯤ, ꯃꯔꯤꯡꯊꯩꯗꯤ ꯁꯥꯎꯔꯦ, ꯂꯥꯟ ꯇꯧꯒꯅꯤ ꯍꯥꯏꯗꯨꯅ ꯀꯞꯄꯪꯒ ꯀꯨꯝꯍꯩ ꯌꯥꯎꯕ ꯂꯥꯛꯃꯤꯟꯅꯕ ꯉꯥꯔꯤ ꯈꯨꯜꯒꯤ ꯈꯨꯟꯖꯥꯁꯤꯡꯗ ꯍꯥꯏꯔꯝꯃꯤ,
1: ꯑꯩꯒꯤ ꯂꯧꯕꯨꯛꯇ ꯑꯩꯒꯤ ꯉꯝꯈꯩ ꯈꯪꯅꯅꯕ ꯍꯩꯃꯥꯡ ꯄꯥꯝꯕꯤ ꯌꯨꯡꯗꯨꯅ ꯊꯝꯒꯦ, ꯑꯗꯨꯒ ꯏꯊꯟꯇ ꯂꯧꯕꯨꯛꯇ ꯂꯩꯒꯦ, ꯃꯇꯝꯗꯨꯗ ꯀꯞꯄꯪ ꯂꯥꯛꯇꯨꯅ ꯑꯩꯕꯨ ꯐꯥꯕ ꯉꯝꯕ꯭ꯔ ꯌꯦꯡꯉꯨ, ꯑꯗꯨꯒ ꯃꯍꯥꯛꯁꯨ ꯃꯥꯒꯤ ꯂꯧꯕꯨꯛꯇ ꯍꯩꯃꯥꯡ ꯄꯥꯝꯕꯤ ꯌꯨꯡꯗꯨꯅ ꯉꯥꯏꯗꯨꯅ ꯂꯩꯌꯨ, ꯑꯩ ꯑꯃꯨꯛ ꯃꯥꯕꯨ ꯐꯥꯕ ꯂꯥꯛꯀꯦ, ꯅꯠꯇ꯭ꯔꯕꯗꯤ ꯈꯨꯜ ꯑꯅꯤ ꯂꯥꯟ ꯇꯧꯅꯒꯅꯤ꯫
0: ꯃꯔꯤꯡꯊꯩꯅ ꯑꯁꯤ ꯍꯥꯏꯕꯗꯒꯤ ꯈꯨꯜꯒꯤ ꯃꯤꯁꯤꯡꯗꯨ ꯌꯥꯅꯗꯨꯅ ꯍꯟꯈꯤꯔꯝꯃꯤ, ꯃꯔꯤꯡꯊꯩꯗꯤ ꯃꯊꯟꯇ ꯂꯧꯕꯨꯛꯇ ꯀꯞꯄꯪ ꯂꯥꯛꯄ ꯉꯥꯏꯗꯨꯅ ꯂꯩꯈ꯭ꯔꯦ, ꯀꯞꯄꯪꯁꯨ ꯃꯥꯒꯤ ꯈꯨꯜꯒꯤ ꯃꯤꯁꯤꯡ ꯄꯨꯗꯨꯅ ꯃꯔꯤꯡꯊꯩ ꯐꯥꯕ ꯂꯥꯛꯂꯝꯃꯤ, ꯅꯨꯡꯕꯤꯒꯤ ꯁꯔꯜ ꯀꯧꯕ ꯑꯋꯥꯡꯕ ꯆꯤꯡ ꯃꯇꯣꯜ ꯀꯥꯈꯠꯇꯨꯅ ꯌꯦꯡꯕꯗ ꯅꯨꯡꯕꯤꯒꯤ ꯄꯥꯛ ꯆꯥꯎꯅ ꯂꯩꯔꯤꯕ ꯂꯧꯐꯝꯗꯨ ꯎꯔꯦ, ꯃꯔꯤꯡꯊꯩꯒꯤ ꯍꯩꯃꯥꯡ ꯄꯥꯝꯕꯤ ꯌꯨꯡꯕ ꯂꯧꯁꯨ ꯎꯔꯝꯃꯤ, ꯃꯁꯤꯗꯤ ꯌꯥꯝꯅ ꯂꯥꯞꯄꯤ, ꯌꯧꯕ ꯉꯝꯂꯔꯣꯏ ꯍꯥꯏꯗꯨꯅ ꯀꯞꯄꯪꯍꯣꯏꯗꯨ ꯍꯟꯈꯤꯔꯝꯃꯤ, ꯀꯞꯄꯪ ꯂꯥꯛꯂꯝꯂꯒ ꯍꯟꯈ꯭ꯔꯦ ꯍꯥꯏꯕꯁꯤ ꯅꯨꯡꯕꯤꯒꯤ ꯃꯤꯁꯤꯡꯅ ꯈꯪꯂꯝꯃꯤ, ꯀꯔꯝꯅ ꯈꯪꯕꯒꯦ ꯍꯥꯏꯕꯗ ꯀꯞꯄꯪꯅ ꯄꯨꯔꯛꯄ ꯆꯌꯣꯝꯗꯨ ꯆꯤꯡꯗꯣꯟꯗ ꯊꯝꯗꯨꯅ ꯂꯝ ꯌꯦꯡꯕꯗ ꯃꯥꯒꯤ ꯆꯌꯣꯝꯗꯨ ꯁꯥ ꯐꯥꯅꯕ ꯊꯝꯕ ꯂꯥꯡ ꯑꯃꯗ ꯊꯝꯂꯨꯕꯗꯒꯤ ꯂꯥꯡꯗ ꯆꯞꯈꯤꯔꯝꯃꯤ, ꯃꯗꯨꯗꯒꯤ ꯀꯞꯄꯪ ꯂꯥꯛꯂꯦ ꯈꯪꯂꯦ, ꯑꯗꯨꯕꯨ ꯂꯧꯗꯗꯤ ꯌꯧꯔꯛꯇꯕꯅ ꯍꯟꯈ꯭ꯔꯦ ꯍꯥꯏꯕꯁꯤ ꯈꯪꯂꯝꯃꯤ, ꯃꯔꯤꯡꯊꯩꯅ ꯃꯥꯒꯤ ꯃꯃꯥꯟꯅꯕ ꯂꯨꯌꯦꯟ ꯀꯧꯕ ꯑꯃꯒ ꯀꯞꯄꯪꯒꯤ ꯂꯧꯕꯨꯛꯇ ꯆꯠꯂꯝꯃꯤ, ꯀꯞꯄꯪꯁꯨ ꯂꯧꯁꯪꯗ ꯂꯩꯔꯝꯂꯦ, ꯅꯨꯡꯗꯥꯡꯋꯥꯏ ꯑꯣꯏꯕꯗ ꯀꯞꯄꯪꯗꯨ ꯇꯨꯔꯦꯜꯗ ꯀꯨꯝꯈꯤꯔꯝꯃꯤ, ꯑꯗꯨꯒ ꯃꯍꯥꯛ ꯃꯥꯡꯈꯤꯔꯝꯃꯤ, ಲೌಶಂಗದಸು ತುಂಬಲಂದ್ರೆ ಯುಮದಸು ಹನ್ಕಿದೆ ಥೀಬ ಅದುಮ ಖಂಗ್ಲಂದಿ ಅಸುಮ್ನ ಅಯುಕ್ ನುಂಥಿಲ್ ಲೈರಂಲಗ ನುಂಗ್ದಾಂಗ್ ಹೇಕ್ ಒಯ್ರಕ್ಪದ ಕಪಂಗ್ಸಿ ತುರಿಯಲ್ದ ಕುಂಖ್ರಗ ಹೇಕ್ತ ಥೀಬ ಖಂಗ್ದೆ ನುಮಿತ್ ನಿನಿ ಅಸುಮ್ನ ಹೌಕಿರಮಿ ಕಪಂಗ್ದಿ ತುರಿಯಲ್ ಖೊಂಗ್ನುಂಗ ಲೈಬ ಅಚೌಬ ನುಂಜಾವ್ ಅಮಗಿ ಮಖಾದು ಹಂದೋಕ್ಲಗ ಮದುದ ಚಂಗ್ದುನ ನುಂಗಾಯ್ನ ನುಂಗ್ದಾಂಗ್ ನುಂಗ್ದಾಂಗ್ ತುಂಬ ಜಾತ್ನಿ ನುಂಗ್ದುಗಿ ನಾಕಲ್ದ ಇಸಿಂಗ್ ಚೇನ್ಬನಿನ ಮಖಾದ ಮೀ ಲೈರಂಗನಿ ಹಾಯ್ಬಸಿ ಕನಾನಸು ಖಂಗ್ಬ ಗಮ್ಲಂದೆ ಕಪಂಗ್ಸಿ ತುಂಬದ ಮಖೋಲ್ ಹೌನ ನಾಖೋಕಿ ಅದುಬು ಇಸಿಂಗಿ ಇಚೇಲ್ ಅದುನ ನುಂಜಾವ್ ಅದುದ ಯೈರಗ ಚೇನ್ಬನಿನ ಇಸಿಂಗ್ ಮಖೋಲ್ ತಾಬ ಫಂಗ್ಲಂದೆ ಮರಿಂಗ್ಥೈದಿ ಯಾಮ್ನ ಸಿಂಗ್ಬ ಲಾನ್ ಹೈಬ ನುಪಾನಿನ ಕಪಂಗ್ನ ತುರೇಲ್ ಮನುಂ ಅಸಿದ ಕದಾಯ್ದನೋ ಸೋಯ್ದನ ಲೋಟ್ಲಂಗನಿ ಹಾಯ್ಬಸಿ ಮಹಾಕ್ನ ಖಂಗ್ಲಮ್ಮಿ ಕೂಪ್ನ ಯೇಂಗ್ಬದ ನುಂಜಾವ್ ಅದು ನತ್ತನ ಅತೈ ಲೋಟ್ಫಂ ಲೈರಂದೆ ಮರಂ ಅದುನ ಇಸಿಂಗ್ ಇಚೇಲ್ ಅದು ನುಂಜಾವ್ದುದ ಯೈರಿಬದು ಪಲ್ ಥಿಂಗ್ಲಗ ನಾಕಲ್ದ ಥೈದೋಕ್ಲಮ್ಮಿ ಮತಂ ಅದುದ ಕಪಂಗ್ದಿ ಕನ್ನ ತುಂಲಿ ಇಸಿಂಗ್ ಇಚೇಲ್ ಥೈದೋಕಿಬ ಅದುದ ನುಂಗ್ ಮನಾಕ್ತ ಚಂಗ್ಬದ ಮಾನ ನಾಕೋಕ್ಪಗಿ ಮಖೋಲ್ದು ಹೌನ ತಾಬ ಫಂಗ್ಲಮ್ಮಿ ಮರಿಂಗ್ಥೈನ ನುಂಗ್ದುಗಿ ಮಖಾದ ಚಿಂಗ್ಲೋಮ್ ಥಂಗ್ಬ ನಾಕಲ್ದ ಕೋಮ್ ತೌದುನ ಕಪಂಗ್ನ ನುಂಗಾಯ್ನ ತುಂಬದು ಉರಮ್ಮಿ ಚಂಗ್ಸಿಂದುನ ಕಪಂಗಿ ತುಂಗ್ದ ಖಾಕ್ಪ ಅಸಾಂಗ್ಬ ಮಶಂ ಅದು ಪಾಯ್ರಗ ಇತಾವ್ ಐ ಲಾಕ್ಲೆ ಅಸಿ ಹಾಯ್ದುನ ಚಿಂಥೋರಕ್ಲಮ್ಮಿ ಕಪಂಗ್ದು ಖಂಗ್ಪ್ರೇಕ್ ಖಂಗ್ಲಮ್ಮಿ ಮರಿಂಗ್ಥೈದಗಿ ನಾನ್ಥೋಕ್ನಬ ಹೊತ್ನರಮ್ಮಿ ಮರಿಂಗ್ಥೈನ ಹಾಯ್ರಮ್ಮಿ
1: ಇತಾವ್ ನಂಗ್ ಚೇಲಬ ಸುಹಿಬ್ಲೋಯ್ ನಾಥೋಕ್ಪ ಶುಮಮ್ಲೋಯ್ ಐ ಇಕಂತ ಲಾಕ್ಪ ನತ್ತೆ ಅತೋಪ್ಪ ಮೀಶು ಲಾಕ್ಮಿನರಿ
0: ಅಸಿ ಹಾಯ್ರಬದ ಕಪಂಗ್ದು ಉಪಾಯ್ ಲೈರಂದೆ ಮರಿಂಗ್ಥೈನ ಕಪಂಗ್ದು ಮಮಿತ್ ಕೊಥೋಕ್ಲಗ ಮಾಗಿ ಖುಲ್ ಯೌನಬ ಲುಯೇನ್ಗ ಲೋಯ್ನನ ಚಿಂಗ್ದುನ ಪುರಕ್ಲಮ್ಮಿ ಖುನ್ ಯೌಬದ ಖುಂಜಾ ಪುಂಬ ಕಪಂಗ್ ಫಾರಕ್ಲೆ ಹಾಯ್ದುನ ಹರಾವ್ನ ಜಗೋಯ್ ಸಾಧುನ ಕುಂಹೈ ತೌರಮ್ಮಿ ಮಮಿತ್ ಕೊಥೋಕ್ಲಗ ಕಪಂಗ್ಬು ಲಂಪಾಕ್ತ ಥಾದೋಕ್ಲಗ ಜಗೋಯ್ ಸಾಹಲ್ಲಮ್ಮಿ ಮಿಯಾಮ್ನ ಕುಂಹೈ ಯೆಂಗ್ಲಮ್ಮಿ ಅಕೋನ್ಬದ ಅಚೌಬ ಅವಾಂಗ್ ಹುಯ್ ಅನಿ ಥಾಜಿಂದುನ ಕಪಂಗ್ಬು ಚಿಕ್ಹಲ್ಲೆ ಅಸುಮ್ನ ಕಪಂಗ್ದು ಹಾತ್ತುನ ಮಕೋಕ್ ಕಕ್ಲಗ ಖುಲಾಕ್ಪದ ಪಿರಮ್ಮಿ ಮತೌ ಅಸುಮ್ನ ಮರಿಂಗ್ಥೈಗಿ ಮತಿಕ್ ಮಥೌ ನಾನ ನುಂಬಿಗಿ ಮಮಿಂಗ್ಸಿ ಖುಲ್ ಕಯಾ ಲಾಂದುನ ಖಂಗ್ನರಕ್ಲಮ್ಮಿ ನೋಂಗ್ಮದಿ ಮರಿಂಗ್ಥೈನ ಮಥಂತ ಕಪಂಗಿ ಲೌಬುಕ್ಲೋಮ್ದ ಸುಮ್ ಚಥೋರಕ್ಪದ ಕಪಂಗಿ ಮಚನ್ ನುಪಿನ ಮಥಂತ ಲೌ ಉಂಗಾಕ್ನ ಗಾಕ್ನ ಇಸೈ ಸಕ್ಲಂಬದು ತಾರಮ್ಮಿ ಇಸೈಗಿ ಮರೋಲ್ದಿ ನುಂಬಿ ಮರಿಂಗ್ಥೈ ಸಾರಾಯ್ ಕಯಾ ಖಲೈ ಮಲಾ ನಾವ್ ಕಯಾ ಖಲೈ ಇಸಿ ಸಾಯ್ ಕೋರಲ್ ನಪಾಂಗ್ ಸಿನ್ ಸಾಯೆ ಇಮಿರಿನ್ ಚಾರಲ್ ಮಕನ್ ಮನಾ ಸಂಲಪ್ಪ ಮಣಿಪುರಿ ವಾಹಂಥೋ ನುಂಪಿಗಿ ಮರಿಂಥೈ ಸಾಗಿ ಲಾಲ್ ಕಯಾಂಗಂಬರ ನುಪಿಗಿ ಲಾಲ್ ಕಯಾಂಗಂಬರ ನುಪಾಗಿ ಲಾಲ್ ಕಯಾಂಗಂಬರ ಐಗಿ ಇಮುಂ ಪುಂಬಸೆ ನಖುತ್ತ ತುಂಬ ಹಾಥರಿ ಐಗಿ ಪಿ ತಾಬಸೆ ಕಂಬ ಲೈತರೆ ಇಸೈ ಅಸಿ ತಾಬದ ಮರಿಂಥೈನ ಹೈರಕ್ಲಮ್ಮಿ
1: ಇಚಲ್ ನಂಗಿ ಇಸೈ ಸಿ ಒಂಥೋಕ್ನ ಫಜಕ್ರೆ ಸಕ್ಕು ಐ ತಾಗೆ
0: ನುಪಿ ಅದುಸು ಇಸೈ ಅದು ಹನ್ನ ಹನ್ನ ಸಕ್ಲಮ್ಮಿ ಮರಿಂಗ್ಥೈನ ಅಮುಕ್ಸು ಹೈರಕ್ಲಮ್ಮಿ
1: ಇಚನ್ ಮರಿಂಗ್ಥೈ ಹಾಯ್ಬದು ಐನಿ ನಂಗಿ ಇಸೈ ಸಿ ಯಾಮ್ನ ಫಜಕ್ರೆ ನಂಗ್ನ ಇಸೈ ಸಿ ತಂಬಿದುನ ನಂಗಿ ಖುಲ್ಸಿದಗಿನ ಐಗಿ ನುಂಪಿ ಖುಲ್ ಫಾವ್ಬದ ಲೈರಿಬ ಮೀ ಪುಂಬ ಸಖಲು ನತ್ರಬದಿ ನಂಗುಸು ಹಾಕಲಿ
0: ಕಪಂಗಿ ಮಚನ್ ನುಪಿನ ವಾ ಅದು ತಾಬದ ಹೈರಕ್ಲಮ್ಮಿ
2: ಇಬುಂ ಮರಿಂಗ್ಥೈ ಇಸೈ ಸಿ ನಂಗ್ನ ಪಾಮ್ಲಬದಿ ನಂಗಿ ನುಂಪಿ ಖುಲ್ದ ನತ್ತೆ ಮದುದಗಿ ಹೇನ ತಂಬಿದುನ ಸಖನ್ಗೆ
0: ಮಸಿದಗಿ ನುಪಿದುನ ಖುಲ್ ಪುಂಬದ ಇಸೈ ಅಸಿ ಚಚ್ಚತ್ತುನ ತಂಬಿಬದಗಿ ನುಂಪಿ ಖುಲ್ದಗಿ ಹೆಂದೋಕ್ತುನ ಖುಲ್ ಕಯಾದ ಸಖಲ್ಲಮ್ಮಿ ಇಸೈ ಅಸಿ ಖುಲ್ ಕಯಾದ ಸಕ್ನದುನ ಮಮೈದ ಅಫಾವ್ಬ ಇಸೈ ಅಮ ಒಯ್ರಕ್ಲಮ್ಮಿ ಹೌಜಿಕ್ ಫಾವ್ಬದ ಇಸೈ ಅಸಿ ಸಕ್ನರಿ ಚಹಿ ಖುದಿಂಗಿ ಪಾಂಗ್ಥೋಕ್ಪಗುಂ ಪಾವಿ ಲಂಜಿನ್ ಅಮುಕ್ ಲಾಕ್ಲಮ್ಮಿ ಚಹಿ ಖುದಿಂಗಿ ಚತ್ಪಗುಂ ಹಂದಕ್ಸು ಮರಿಂಗ್ಥೈ ಪಾವಿಗಿ ಕುಂಹೈ ಯಾವ್ಬ ಚಲಮ್ಮಿ ಚಹಿ ಅಸಿದ ಕಪಂಗಿ ಮಸು ನುಪಾಸು ಚೌರಕ್ತುನ ಕುಂಹೈ ಯಾವ್ಬ ಲಾಕ್ಲಮ್ಮಿ ಮಹಾಕ್ಸು ಲೌಶಿಂಗ್ ಸಿಂಗ್ಬ ಮಬುಕ್ ತಪ್ಪ ಮಥೌನ ಲೈಬ ನಿಂಖ್ರಬದಿ ಪಾಂಗ್ಥೋಕ್ಪ ನುಪಾನಿ ಮಾಗಿ ಮಪು ಕಪಂಗ್ ಹಾತ್ಕಿಬಗಿ ಲಮನ್ ಖುಮ್ನಿಂಗ್ಬಗಿ ವಾಖಲ್ ಅಮ ಕನಾಸು ಖಂಗ್ಹಂದನ ಮಬುಕ್ತ ಖಂಜರಮ್ಮಿ ಅದುಬು ಸಾಲಾಲ್ಗಿ ಮಹೈದ ಮಾಗುಂಬ ಅಂಗಾಂಗ್ನ ಮರಿಂಗ್ಥೈಬು ಗಂಬದಿ ಒಯ್ಥೋಕ್ಲೋಯ್ದಬ ವಾಫಂ ಒಯ್ರಮ್ಮಿ ಪಾವಿಗಿ ಮೀಸಿಂಗ್ನ ಮಂಗೋಂದ ನಂಗಿ ನಪು ಕಪಂಗ್ ಹಾತ್ಕಿಬ ಮರಿಂಗ್ಥೈ ಹಾಯ್ಬದು ಅಶಿನಿ ಹಾಯ್ದುನ ಮಸಕ್ ತಾಕ್ಪಿರಮ್ಮಿ ಮರಿಂಗ್ಥೈಬು ಹೇಕ್ ಊಬದಗಿ ಮಪು ಹಾತ್ಪಗಿ ಲಮನ್ ಕರಂನ ಖುಂಸಿಗೆ ಖನ್ಬ ಹೌರಕ್ಲಮ್ಮಿ ꯃꯃꯩꯊꯪꯗ ꯂꯧꯁꯤꯡ ꯑꯃ ꯂꯥꯛꯂꯦ ꯃꯔꯤꯡꯊꯩꯅ ꯍꯩꯔꯤꯕ